0: ಹೋಯ್
1: ಹೊಯ್ನಯ್ಯಪ್ಪ ಮಾಡ ಸೊಲ್ಟಿ ವಾಸ್ಕೋ ಟಿವಿ ಬೋಕರ ಹಿಡಿಯೋ ನೀಕೈ ಅವತಾರ ಮಾ ಸಾವ್ತ
2: ಕಥೆ ಬರಿ ಲೈ ವಾಸ್ಕೋ ಟಿವಿ ಬೋಕ್ನೋನಿ ಭಿಟ್ಟಿ ಆಫ್ನೇ ಟಿವಿ ಬಿಗ್ರಿಯೋ ಅನಿ ಬನೌನ ಜಾನ ಲಾಗಿ ಕೊಡಿ ಬನೌನೆ ಪುಕ್ಕಾ ಓಲಾಟ ಹೋಯ್ನ
1: ಚಿಂತಾ ಗರ್ನ ಪರ್ಸ ತ ಸದರ ಮುಕಾಮ ಚರಿ ಕೋಟ ಬಾಟ ಚರಿ ಘ್ಯಾಂಗ ಜಾನೆ ಬಾಟ ಮಾ ರೋಯ್ಕೊ ಆಮ್ರೈ ಚೌಧರಿ ಇಲೆಕ್ಟ್ರೋನಿಕ್ಸ್ ಮಾ ಲೈ ಜಾವ ನ ತ್ಯಾಂ ತ ತಿಮ್ರ ಬಿಗ್ರೆ ಟಿವಿ ಮಾತ್ರ ಹೋಯ್ನ ಕಿ ಮೊಬೈಲ್ ಘಡಿ ಸಬೈ ಪನಿ ಆಲ್ಸರ್ನಿ ಸಕ್ಕಿ ಗೊಣಿ
2: ಮೇತೀರ ಲಾಗಿ ಆಲ್ಸನಿ ಹೋಯ್ನ
3: ಅವ ಆಉನುಸ್ ಹಾಮ್ರೈ ಚೌಧರಿ ಇಲೆಕ್ಟ್ರೋನಿಕ್ಸ್ ಮಾ 32 ಇಂಚ್ ದೇಖಿ ಮಾಥಿಕೋ ಎಲ್ಇಡಿ ಕಿಂದಾ ದಿಸೋಂ ಸಿಪೇ ಮಾ
4: ಎ ಹಾಫ್ ಫೇಸ್ ಡಿ ಫೇಸ್ ಎಲ್ಇಡಿ ಎಲ್ಸಿಡಿ ಟಿವಿ ಮೊಬೈಲ್ ಸೌಂಡ್ ಸಿಸ್ಟಮ್ ಸುಪಥ ಮೂಲ್ಯ ಮಾ ಪಾಉನು ಕಾ ಸಾಥಿ ಸಬಿ ಪ್ರಕಾರ ಕಾ ಟಿವಿ ಮೊಬೈಲ್ ರ ಅನ್ಯ ಇಲೆಕ್ಟ್ರೋನಿಕ್ ಸಾಮಾನ್ ಹರು ಮರ್ಮತ್ ಗರಿಂಛ ಇಸ್ಕಾ ಸಾಥಿ ವಿವಾಹ ಗೋಷ್ಠಿ ಸೆಮಿನಾರ್ ವ್ರತ ಬಂಧ ರ ಅನ್ಯ ಕಾರ್ಯಕ್ರಮ ಕಾ ಲಾಗಿ ಸೌಂಡ್ ಸಿಸ್ಟಮ್ ಭಾಡಾ ಮಾ ಪನಿ ಪಾಇಂಛ
3: ಟಿವಿ ಮೊಬೈಲ್ ರ ಅನ್ಯ ಇಲೆಕ್ಟ್ರೋನಿಕ್ ಸಾಮಾನ್ ಮರ್ಮತ್ ಗರ್ನಿ ಟ್ರೇನಿಂಗ್ ಕೋ ಪನಿ ಸುವಿಧಾ ಛ ಇಸ್ಮಾ ವಿಶೇಷ ಕರಿ ಪಾಂಚ ಜನಾ ಕು ಸಮೂಹ ಬನಾಯ ರ ಆಯಮಾ ಏಕ ಜನಾ ಲಾಗಿ ಛೂಟ್ ಕೋ ಪನಿ ವ್ಯವಸ್ಥಾ ಗರಿಯೇಕು ಛ
5: प्रोप्राइटर नरेन्द्र चौधरी चौधरी इलेक्ट्रोनिक्स चरीकोट चरीख्याङ थप जानकारी का लागि सम्पर्क नम्बर 9844391042 र 9844061814
6: मानसिक स्वास्थ्य समस्या का लक्षण
7: डर लाग्नु निद्रा नलाग्नु
6: अनौठा विचार आउनु
7: निराशा बढ्नु खुशी नहुनु
6: कुनै कुरामा दुविधा हुनु वा झुक्किनु
7: धेरै रिसाउनु वा अरूलाई कुटपिट गर्नु
6: दैनिक कार्यहरू पूरा गर्न नसक्नु
7: छटपटी हुनु चिटचिट पसिना आउनु
6: मर्ने सोच आउनु वा मर्ने प्रयास गर्नु
7: एकोहोरो हुनु तथा एक्लै हुन मन पराउनु
6: खानामा रुचि नहुनु एउटै कुरा दोहोर्याइरहनु मानसिक स्वास्थ्यका समस्या वा लक्षण हुन्
7: त्यस्ता लक्षण देखिए तत्काल चिकित्सकसँग परामर्श गरौं बिरामीलाई हौसला बढाऊ
6: नेपाल सरकार विज्ञापन
8: बोर्ड 103.4 मेगाहर्ट्ज